0: ಹೀಗಾಗಿ ಸಿರಿಕೋಗ ಬರ್ಮಾಸ ಕಿಬಜೀವ ಉಪತಮಾಶ ಬಿಕ್ತೂಲ್ ಜಬ ಎಮ್ ಎಫ್ ಎಂ ಸ್ವಾಮಿ ಬಿಕ್ತೂಲ್ ಜಬ ಕೊಕ್ಕುವ ತಿನ್ನುವೆ ಕ್ಯೋಗಿ ಚೋರು ನೋಗ ಗಾಂಡು ಕ್ಯೋಗಿ ಥೊರೆ ತೇ ಜುಮ ಪೇಲೆ ಗಾ ಪೆ ಚೆ ಬೆಲಿಯೋ ಎನ್ ಜೀವ ಸಿಗೆ ಥೊರೆ ತೇ ಇಂಗನ ರೆ ತಾಪ್ ಚೋರು ಬೆ ನ್ಯೋನ್ ಬೆನ್ ಬಿ ದುಡಿಮ್ಯೆ ಬಿಷಪ್ ಅಗೆ ಡ್ವಿನ್ ಥನು ಬಿಷಪ್ ಅಗರೆ ಗ್ರೋ ನಗರ ವರ ಕಾಂಡು ಕಾಂಡು ಎನ್ ಸೊನು ಕ್ವೇಗೆ ಗೆ ಇಂಗೆ ತಿ ಶೋಗಿ ನಿ ನ್ಯೋತನ್ ಗೆಲೆ ಇಂಗೆ ತಿ ಗೊರಿರ್ ಗಾಪ್ ಸಿಂಬಿರಿ ಕೊಂಡ ಗುಂಗ್ ಮಡ್ಡಮ್ ನಾನ್ಸಿ ಸಾಂಗ್ ಅಗ್ ಲಗೋಗಿ ಡೈರೆಕ್ಟ್ ಆಗಿ ಮುಂಗೆನ್ನು ಗಾಪ್ ಕೊರು ಸ್ಟೀವ್ ಫ್ಯಾಕ್ಟರಿ ರೆಫರೈ ಜೋಸ ರೆಫರೆಂಟ್ ಜೋಸೆ ಮುಠಾಯ್ ಬಸರೇಶು ಅಲಿ ಜಕೊರೋಸ್ ಇಸ್ತರೋಸ್ ಜೋಸ್ಫಿನ್ ಎಲ್ಲೆಸೋಸ್ ಜೆ ಮೋಕ್ತರ್ ಜೆನ್ ಕೋಗೋ ಜೆನ್ ಚೆಗು ಅಲಿ ಜಕೊರೋಸ್ ಬಸ್ ಚೆಪ್ ಕೋಣೋ ಸಿ ಎಸ್ ಬರ್ಬರೇತ ಚಲ್ ಸರಾಬ್ ಕರಿಂಗ್ ರೋಜಮಿ ಲಗ್ ಕೋಸ್ ಕೆ ಗಾಪ್ ತುಂಬ ಮಶಾಬಿಕ್ ತೂಲ್ ಜೆಂಗೆನ್ ಕಾಂಡು ಕಾಂಡೋ ಇನ್ ಸೊನು ಕ್ವೇಗೆ
1: kami boyondo ni kongete ni no itu geote ke tisheti nga besa William ende gaten bo
2: mete kongete sa na
1: William destai
3: watti barbare ni asega watti yo tara brede eki na vembo axia vitugo ito ko la tu li di gara be do ba to tu kwa ki mo la am no yoro la ga ko be sai ko ngo yim ba si ne no e e te de mani yon a ba ro te ni ba o ti a ba ba ga ji ti su ti ti ba si e le su dai ku se te ni a tu ngi en te ra ba ko si o to ro ti ni ma ga un de lo de me te ti mo ti ye o ga si ma ra ta ya tu so to ba ni ya
4: ಅಗನೆ ಅದಾಗ ಅವತ್ತು ಸಭೆಯಿಂದ amu haiye takiro kusubinda na taagaza kundi studio mangela ah agaga TV kuul jigmi te tuul kasi ngole mnaro ngole kila ora kulle agaga TV rono kuto kulle alengo ngoi ja muage resaite ah teja
2: Ongoi ungera mnuso se ngebe bertanata nebo Eldoret ngemetajia tamu tayari kako itza 12 genyo logo iwe gabe me chata kiba saita manawe ngasi yakiweke nyige kushigong te tutinata nebo mwa ketaune logo iwe kikitinye ngaseti shake ngaro net nata nebo betabrani
0: ngere ben kap kigora che mwan le muru ngenyo loiga nyewirta nebo logo iwe gabe me Dionis Biamdo Franklin en tindere tupke moen bomet mama chebet pasta mutaya nakuru roda mayoen bonjoge samira tiroben kitale toyetab kamason nangingetage in wholesale amune matago ya mega sarta echek tugul ngebe brek noton gebchinit lugu yugabe metsigewegen getaute tutien badia mweshimiwa